0: ಏಕ ರಾಗ ದೇಹಾಗ್ರ ದಟ್ ವಾಸ್ ರಾಗ್ ದೇಹಾಗ್ರ ಋಷಿಕೇಶ್ ಗಂಗೋಡೆ ಅಗ್ನಿ ಗಾಯನ ಕಾ ಸಮಾಪನ ರಾಗ ಬಾಗೇಶ್ವರ ಸೇ ಕರ ರಹೇ ಹೇ ವಿಲಂಬಿತ ಖ್ಯಾಲ ತಿಲ್ವಾರಾ ತಾಲ ಮೇ ನಿಪತ್ ಹೇ ಜಿಸ್ಕೇ ಬೋಲ್ ಹೇ ಲಾಲ ಮುನಾವೆ ಗಾಯನ ಕಾ ಸಮಾಪನ ವೇ ತಿನ್ ತಾಲ ಕೇ ದೇತ ಬಂದೇಶ್ ಪಹರ್ವಾ ಘರ ಆಯೋ ಸೇ ಕರೆಂಗೇ
1: ನೆಕ್ಸ್ಟ್ ಋಷಿಕೇಶ್ ಗಂಗೋಡೆ ವಿಲ್ ಪ್ರೆಸೆಂಟ್ ರಾಗ ಬಾಗೇಶ್ವರಿ The Vilambik Khyal is set to Tilwara Taal. It includes the Raga with a beautiful composition in Tin Taal.